0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜಯ ಜಯ ಮೂಷಿಕ ಗಮನ ವಿಜಯ ವಿಠಲದಾಸರ ರಚನೆ, ದನಿಯಾಗಿದ್ದಾರೆ ಕೆಆರ್ ರಾಘವೇಂದ್ರ ಆಚಾರ್ಯ ಮತ್ತು ಚೇತನ ಆಚಾರ್ಯ. ವೆಲ್ಕಮ್ ಟು ಟುಡೇಸ್ ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ದ ಬಿಗಿನಿಂಗ್ ಲೆಟ್ ಅಸ್ ಲಿಸನ್ ಟು ಕೆಆರ್ ರಾಘವೇಂದ್ರ ಆಚಾರ್ಯ ಅಂಡ್ ಚೇತನ ಆಚಾರ್ಯ, ಜಯ ಜಯ ಮೂಷಿಕ ಗಮನ, ರಿಟನ್ ಬೈ ವಿಜಯ ವಿಠಲದಾಸ.

ಪಂಡಿತ್ ಭೀಮಸೇನ್ ಜೋಶಿಯವರ ದನಿಯಲ್ಲಿ ಈಗ ಪುರಂದರದಾಸರ ರಚನೆ ಉದರ ವೈರಾಗ್ಯವಿದು. ಉದರ ವೈರಾಗ್ಯವಿದು ರಿಟನ್ ಬೈ ಪುರಂದರದಾಸ, ಸಂಗ್ ಬೈ ಪಂಡಿತ್ ಭೀಮಸೇನ್ ಜೋಶಿ.

ಪಾಹಿ ಪರ್ವತನಂದಿನಿ ಹಾಡಿದ್ದಾರೆ ಎಚ್ ಕೆ ನಾರಾಯಣ, ರಚನೆ ಸ್ವಾತಿ ತಿರುನಾಳ್. ಎಚ್ ಕೆ ನಾರಾಯಣ ಪ್ರೆಸೆಂಟಿಂಗ್ ಪಾಹಿ ಪರ್ವತನಂದಿನಿ, ರಿಟನ್ ಬೈ ಸ್ವಾತಿ ತಿರುನಾಳ್.

ಮರಿಯಲಾರೆ ನಮ್ಮರಂಗನ ಕೈವಾರ ನಾರಾಯಣಪ್ಪನವರ ಈ ರಚನೆಗೆ ದನಿಯಾಗಿದ್ದಾರೆ ಎಸ್ ಶಂಕರ್. ಎಸ್ ಶಂಕರ್ ಪ್ರೆಸೆಂಟಿಂಗ್ ಅ ಕಂಪೋಸಿಷನ್ ಆಫ್ ಕೈವಾರ ನಾರಾಯಣಪ್ಪ, ಮರಿಯಲಾರೆ ನಮ್ಮರಂಗನ.

ಸಕಲವೆನಗೆ ನೀನೇ ಶ್ರೀಹರಿಯೇ. ಮಹಿಪತಿದಾಸರ ರಚನೆ, ಧನಿಯಾಗಿದ್ದಾರೆ ಬಿಆರ್ ಗೀತಾ. ಒನ್ ಮೋರ್ ಕಾಂಪೋಸಿಷನ್ ಆಫ್ ಮಹಿಪತಿದಾಸ ಸಂಗ್ ಬೈ ಬಿಆರ್ ಗೀತಾ. ಸಕಲವೆನಗೆ ನೀನೇ ಶ್ರೀಹರಿಯೇ.

ಎಸ್ ಶಂಕರ್ ಅವರ ದನಿಯಲ್ಲಿ ಈಗ ಸದಾಶಿವ ಬ್ರಹ್ಮೇಂದ್ರ ಅವರ ರಚನೆ ಪಿಬರಿ ರಾಮರಸಂ. ಪಿಬರಿ ರಾಮರಸಂ ರಿಟನ್ ಬೈ ಸದಾಶಿವ ಬ್ರಹ್ಮೇಂದ್ರ, ಸಂಗ್ ಬೈ ಎಸ್ ಶಂಕರ್.

ಇದುವರೆಗೂ ಭಕ್ತಿ ಕುಸುಮಾಂಜಲಿ ಕಾರ್ಯಕ್ರಮ ಆಲಿಸಿದ್ರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ದಿ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಡಿವೋಷನ್ ಮ್ಯೂಸಿಕ್ ಪ್ರೋಗ್ರಾಮ್. ದಿಸ್ ಪ್ರೋಗ್ರಾಮ್ ವಾಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಈಗ ಕೇಳಿ ಅಮೃತ ಗುರುಕುಲ ಸಂಗೀತ ಪಾಠ. ಹೇಳಿಕೊಡುತ್ತಾರೆ ನೀಲಾರಾಮ್ ಗೋಪಾಲ್, ಭಾಗವಹಿಸುತ್ತಿದ್ದಾರೆ ರಮಾರಾಮಯ್ಯ.
1: ನಮಸ್ತೆ ಮೇಡಮ್.
2: ಆಶೀರ್ವಾದಗಳು. ಇವತ್ತು ನಾವು ಚರಣ ಭಾಗವನ್ನು ತಗೊಳ್ಳೋಣ. ಇದು ಅರ್ಧ ಎಡುಪು,

0: ವಿಶ್ವಾಸಿನಿ ಉಸಿರು ಬಿಡದೆ ಹೇಳಿದ್ರೆ ಚೆನ್ನ. ವಿಶ್ವಾಸಿನಿ ಅಂದ್ರೆ ದೇರ್ ಇಸ್ ನೋ ಮೀನಿಂಗ್.
1: ವಿಶ್ವಾಸಿನಿ
0: ಒಂದೊಂದು ವರ್ಡು ನಾವು ಉಸಿರು ಕಟ್ಕೊಂಡು ಹೇಳಬೇಕು, ಇಲ್ಲದಿದ್ರೆ ಪದ ಛೇದ ಆಗುತ್ತೆ.

0: ಇದು ಚೆನ್ನಾಗಿ ಪಾಠ ಮಾಡಿಕೊಂಡು ಬಾ, ಚರಣ ಭಾಗ ಸ್ವಲ್ಪ ದೊಡ್ಡದು.
1: ನಮಸ್ತೆ. ಪ್ರಿಯ ಕೇಳುಗರೆ, ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ಹೇಳಿಕೊಟ್ಟವರು ನೀಲಾರಾಮ್ ಗೋಪಾಲ್, ಭಾಗವಹಿಸಿದ್ದವರು ರಮಾರಾಮಯ್ಯ.
2: ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ ವಾಹಿನಿಯ ಕೊಡುಗೆ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳುವಿರಿ. ರಾಗ್ ಚಾರುಕೇಶಿ, ಖಯಾಲ್ ವಿಲಂಬಿತ್ ಜಪ್ತಾಲ್ ಮನಸುಮಿರಾ, ಧೃತ್ತೀಂತಾಲ್ ಮಂಗಲಗಾವೋ.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಗಣಪತಿ ಭಟ್. ರಾಗ್ ಚಾರುಕೇಶಿ, ವಿಲಂಬಿತ್ ಜಪ್ತಾಳ್ ಮನಸುಮಿರ, ಧೃತ್ತೀಂತಾಲ್ ಮಂಗಲಗಾವೋ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಜೋಗ್, ಖಯಾಲ್ ವಿಲಂಬಿತ್ ಜಪ್ತಾಲ್ ತನ್ ಮನ್ ಧನ್ ಸಬ್, ಧೃತ್ತೀನ್ ತಾಲ್ ತರಾನಾ.
1: You are listening to vocal recital by Shri Ganapati Bhatt. He is accompanied on tabla by Shri Shashikant Kulkarni and harmonium by Shri D. Kumar Das. Continuing the concert, now listen to Raag Jog. Khyal Vilambit Jhaptaal, Tanamana Dhana Sab, Dhrit Teen Taal, Tarana.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಗಣಪತಿ ಭಟ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದ್ಯ ಸಹಕಾರ ನೀಡಿದವರು ತಬಲಾ ಶಶಿಕಾಂತ್ ಕುಲಕರ್ಣಿ, ಹಾರ್ಮೋನಿಯಂ ಡಿ ಕುಮಾರ್ ದಾಸ್. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಶ್ರೀ ಗಣಪತಿ ಭಟ್. ಹಿ ವಾಸ್ ಅಕಂಪನಿಡ್ ಆನ್ ತಬ್ಲಾ ಬೈ ಶ್ರೀ ಶಶಿಕಾಂತ್ ಕುಲಕರ್ಣಿ ಅಂಡ್ ಹಾರ್ಮೋನಿಯಂ ಬೈ ಶ್ರೀ ಡಿ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಕಾಶವಾಣಿ ಧಾರವಾಡ.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ಗೀತಾ ಶ್ಯಾಮ್ ಪ್ರಕಾಶ್ ಅವರಿಂದ ವೀಣಾವಾದನ, ಮೃದಂಗ ಸಹಕಾರ ಎಂಆರ್ ಸಾಯಿನಾಥ್ ಅವರಿಂದ ಘಟ ಎಸ್ಎನ್ ನಾರಾಯಣಮೂರ್ತಿ. ಮೊದಲಿಗೆ ಶಹನರಾಗದ ವರ್ಣ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ಗೀತಾ ಶ್ಯಾಮ್ ಪ್ರಕಾಶ್. ಶಿ ಇಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಎಂಆರ್ ಸಾಯಿನಾಥ್, ಆನ್ ದ ಘಟಂ ಎಸ್ ಎನ್ ನಾರಾಯಣಮೂರ್ತಿ. ಟು ಬಿಗಿನ್ ವಿತ್ ವರ್ಣ, ಸೆಟ್ ಟು ಶಹನಾ ರಾಗ ಆದಿತಾಳ.

ಇನ್ನೀಗ ತ್ಯಾಗರಾಜರ ರಚನೆ ಮಾಯಾ ಮಾಳವ ಗೌಡರಾಗ ರೂಪಕತಾಳದಲ್ಲಿದೆ ತುಳಸೀದಳ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಮಾಯಾ ಮಾಳವ ಗೌಡರಾಗ ರೂಪಕತಾಳ ತುಳಸೀದಳ.

ಭಜರಿ ರೇಮಾನಸ ಮೈಸೂರು ವಾಸುದೇವಾಚಾರ್ಯರ ರಚನೆ, ಅಭಿರಿ ರಾಗ ಆದಿತಾಳದಲ್ಲಿದೆ. ಭಜರಿ ರೇಮಾನಸ ರಿಟನ್ ಬೈ ಮೈಸೂರು ವಾಸುದೇವಾಚಾರ್ ಸೆಟ್ಟು ಅಭಿರಿ ರಾಗ ಆದಿತಾಳ.

ಗೀತಾ ಶ್ಯಾಮ್ ಪ್ರಕಾಶ್ ಅವರಿಂದ ವೀಣಾವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ಎಂಆರ್ ಸಾಯಿನಾಥ್, ಘಟ ಎಸ್ಎನ್ ನಾರಾಯಣಮೂರ್ತಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಈಗ ಮುತ್ತಯ್ಯ ಭಾಗವತರ್ ವಿರಚಿತ ವಲ್ಲಿನಾಯಕಸ್ಯ ಷಣ್ಮುಖ ಪ್ರಿಯ ರಾಗ ಆದಿತಾಳದಲ್ಲಿದೆ. Dear listeners, you are listening to Veena Recital by Geeta Shyam Prakash. She is accompanied on the mridangam by M.R. Sainath, on the ghatam S.N. Narayanamurthy. Continuing the program, now let us listen to a composition of Muthaiya Bhagavathar set to Shanmukha Priyaraga Adithala Vallinayakasya.

0: ಇದುವರೆಗೂ ಗೀತಾ ಶ್ಯಾಮ್ ಪ್ರಕಾಶ್ ಅವರಿಂದ ವೀಣಾವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಎಂಆರ್ ಸಾಯಿನಾಥ್, ಘಟ ಎಸ್ ಎನ್ ನಾರಾಯಣ ಮೂರ್ತಿ. ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವಿನರ್ ಸೈಟಲ್ ಬೈ ಗೀತಾ ಶ್ಯಾಮ್ ಪ್ರಕಾಶ್, ಶಿವಾಸ ಕಂಪನಿ ಆನ್ ದ ಮೃದಂಗಂ ಬೈ ಎಂಆರ್ ಸಾಯಿನಾಥ್, ಆನ್ ದ ಘಟಂ ಎಸ್ ಎನ್ ನಾರಾಯಣ ಮೂರ್ತಿ. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.
1: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
2: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಶ್ರೀ ಕುಮಾರ್ ಮರ್ಡೂರ್. ರಾಗ್ ಭೀಮ್ಪಲಾಸ್. ಖ್ಯಾಲ್ ವಿಲಂಬಿತ್ ಏಕ್ ತಾಲ್ ಅಬ ತೋ ಬಡಿ ಬೇರ್. ಧೃತ್ ಏಕ್ ತಾಲ್ ದೈ ಪಿಯಾ ಬಿನ.
3: ಅಬ ಆಪ್ ಸುನೆಂಗೆ ಶ್ರೀ ಕುಮಾರ್ ಮರ್ಡೂರ್ ಕಾ ಗಾಯನ್. ರಾಗ್ ಭೀಮ್ಪಲಾಸ್. ಖ್ಯಾಲ್ ವಿಲಂಬಿತ್ ಏಕ್ ತಾಲ್ ಅಬ ತೋ ಬಡಿ ಬೇರ್. ಧೃತ್ ಏಕ್ ತಾಲ್ ದೈ ಪಿಯಾ ಬಿನಾ.

0: ಇದು ಆಕಾಶವಾಣಿ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್.
1: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ತನ್ಮಯಿ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಮೊದಲಿಗೆ ಕೇಳಿ ಜಾನಕಿ ರಮಣ, ಶುದ್ಧ ಸೀಮಂತಿನಿ ರಾಗ ಆದಿತಾಳದಲ್ಲಿದೆ, ರಚನೆ ತ್ಯಾಗರಾಜರು. ವೆಲ್ಕಮ್ ಟು ಟುಡೇಸ್ ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ತನ್ಮಯಿ ಕೃಷ್ಣಮೂರ್ತಿ. ಅಕಂಪನಿಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್. ಟು ಬಿಗಿನ್ ವಿತ್ ಜಾನಕಿ ರಮಣ, ಸೆಟ್ಟು ಶುದ್ಧ ಸೀಮಂತಿನಿ ರಾಗ ಆದಿತಾಳ, ರಿಟನ್ ಬೈ ತ್ಯಾಗರಾಜ.

ತ್ಯಾಗರಾಜರ ಮತ್ತೊಂದು ರಚನೆ ಕೇದಾರ ಗೌಳರಾಗ ರೂಪಕ ತಾಳದಲ್ಲಿದೆ, ವೇಣುಗಾನಲೋಲುನಿ. ನೌ ಒನ್ ಮೋರ್ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ಟು ಕೇದಾರ ಗೌಳರಾಗ ರೂಪಕ ತಾಳ ವೇಣುಗಾನಲೋಲು.

ತನ್ಮಯಿ ಕೃಷ್ಣಮೂರ್ತಿಯವರ ಹಾಡುಗಾರಿಕೆಯನ್ನು ಆಲಿಸುತ್ತಿದ್ದೀರಿ. ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಅರ್ದಯಾಕರ್, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ಕೃತಿ ಶ್ರೀರಂಜನಿ ರಾಗ ಆದಿತಾಳದಲ್ಲಿದೆ, ಮಾರುಬಲ್ಕ. ಡಿ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ವೋಕಲ್ ರೆಂಡಿಷನ್ ಬೈ ತನ್ಮಯಿ ಕೃಷ್ಣಮೂರ್ತಿ. ಅಕಂಪ್ಲೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಮೈಸೂರು ಅರ್ದಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್. ಕಂಟಿನ್ಯೂಯಿಂಗ್ ದ ಪ್ರೋಗ್ರಾಮ್ ನೌ, ಮಾರುಬಲ್ಕ, ರಿಟನ್ ಬೈ ತ್ಯಾಗರಾಜ, ಸೆಟ್ ಟು ಶ್ರೀರಂಜನಿ ರಾಗ ಆದಿತಾಳ.

ತನ್ಮಯಿ ಕೃಷ್ಣಮೂರ್ತಿ ತಮ್ಮ ಹಾಡುಗಾರಿಕೆಯನ್ನು ಮುತ್ತುಸ್ವಾಮಿ ದೀಕ್ಷಿತರ ರಚನೆಯೊಂದಿಗೆ ಸಂಪನ್ನಗೊಳಿಸುತ್ತಿದ್ದಾರೆ. ಮೀನಾಕ್ಷಿ ಮೇಮುದಂ ದೇಹಿ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳದಲ್ಲಿದೆ. ತನ್ಮಯಿ ಕೃಷ್ಣಮೂರ್ತಿ ಕನ್ಕ್ಲೂಡ್ಸ್ ಹರ್ ವೋಕಲ್ ರೆಂಡಿಷನ್ ವಿತ್ ಕಾಂಪೋಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಸೆಟ್ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ ಮೀನಾಕ್ಷಿ ಮೇಮುದಂ ದೇಹಿ.

ಇದುವರೆಗೂ ತನ್ಮಯ್ ಕೃಷ್ಣಮೂರ್ತಿ ಅವರ ಹಾಡುಗಾರಿಕೆಯನ್ನು ಆಸ್ವಾದಿಸಿದರೆ ವಯಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಯಂಗುರುರಾಜ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ರೆಂಡಿಷನ್ ಬೈ ತನ್ಮಯಿ ಕೃಷ್ಣಮೂರ್ತಿ. ಶಿ ವಾಸ್ ಅಕಂಪನಿಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ದಯಾಕರ್ ಆಂಧ್ರ ಮೃದಂಗಂ ಯಂಗುರುರಾಜ್. This program is a contribution of Akashvani Bengaluru, anytime, Indian music.